wo tunyum na urade ye won sanchere ni grace man nyame no o wo tumi ye na na yo.